ಕಣ್ಣದೊಂತರ ಬಿಡೆ ಮೂತೋನು ಜಗ್ಗು ಗುಲ್ಕೋ ತಾವಿ ಜಗ್ಗು ಗುಲ್ಕೋ ತಾವಿ ಸಪರಿಂಚಿನ ನೀದು ಕೆಮ್ಮೋ ಜಗ್ಗು ಗುಲ್ಕೋ ಮೈಬೋಕ ತಾವಿ ಸಪರಿಂಚಿನ ನೀದು ಕೆಮ್ಮೋವಿ ನಿಗ್ಗುನು ದುಟಿಲ ತುಕಟಿವಿ ನಿಗ್ಗುನು ದುಟಿಲ ತುಕಟಿವಿ ನೀಟಿಟೋ